ಹೆಂಡತರು ಭಾರ್ಯನನಿ ಅಹಂಕೂಡದು ಅಧಿಕಾರಂ ಚಲಾಯಿಸ್ತೆ ಇಂಕ ಚೆಲ್ಲದು ತೊಂಡ ಮುದಿರಿತೇ ಭೂಸರವಿಲ್ಲಿ ಅತ್ತ ಹಜ ಮುದಿರಿತೇ ಹಳ್ಳಿಕಿ ಹಳ್ಳಿ ರೋಡು ಗುಳ್ಳ ಪಿಸ್ತೋಲು ನೇನು ಆಡಿ ತಪ್ಪನಿ ವಾಣಿ ಜೀ ನೇನು ಆಡಿ ತಪ್ಪನಿ ವಾಣಿ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.
1: ఆకాశవాణి విశాఖపట్నం కేంద్రం. పల్లె సీమలు వ్యవసాయదారుల కార్యక్రమం.